ಮಂಗ್ನ ರೇಖಂ ನ ಮೋಹಂ ನ ಗೃಹಂ ನ ದ್ರೋಹಂ ನ ದ್ವಖಂ ನ ಕರ್ಮಂ ನ ಭರ್ಮಂ ನ ಜನ್ಮಂ ನ ಜಾತಂ ನ ಮಿತ್ರಂ ನ ಸತ್ರಂ ನ ಪಿತ್ರಂ ನ ಮಾತಂ ನ ನೇಹಂ ನ ಗೇಹಂ ನ ಕಾಮಂ ನ ಧಾಮಂ ನ ಪುತ್ರಂ ನ ಮಿತ್ರಂ ನ ಸತ್ರಂ ನ ಭಾಮಂಗಲೇಖಂ ಗಭೇಖಂ ಗಜೂನಿ ಸ್ವರೂಪಂ ಸದಾ ಸಿದ್ಧತಾ ಬುದ್ಧತಾ ವೃದ್ಧ ರೂಪಂ ನಹಿ ಜಾನ ಜಾಹಿ ಕಛು ರೂಪ ರೇಖಂ ಕಹಾ ಬಾಸತಾ ಕೋ ಫಿರ ಕೌನ ಭೇಖಂ ಕಹಾ ನಾಮ ತಾಕೋ ಕಹಾ ಕೈ ಕಹಾ ವೈ ಕಹಾ ಕೈ ಬಖಾನೋ ಕಹೆ ಮೈ ನ ಅವೈ ನ ರೋಗಂ ನ ಸೋಗಂ ನ ಮೋಹಂ ನ ಮಾತಂ ನ ಕರ್ಮಂ ನ ಭರ್ಮಂ ನ ಜನ್ಮಂ ನ ಜಾತಂ ಅದ್ವೈಖಂ ಅಭೇಖಂ ಅಜೂನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂ ಪರಾಪರಂ ಪ್ರಜ್ಞಾ ಪ್ರಕಾಶೀಯ ಛೇದಂ ಗಚ್ಛಯಾದ್ ಅದ್ವೈ ಅವಿನಾಶಿ ನ ಜಾತಂ ನ ಪಾತಂ ನ ರೂಪಂ ನ ರಂಗೇ ನಮೋ ವಾದ ಭಂಗೇ.

ಅದಂಗ್ನ ವ್ಯಾಧಂಗ ಗಾಧಂಗ್ ಸ್ವರೂಪೇ ಅಖಂಡ ಪ್ರತಾಪಾದ ಅಚ್ಛಿಭೂತೇನ ಜನ್ಮಂಗ್ನ ವರ್ಣಂಗ್ನ ಬರ್ಣಂಗ್ನ ವ್ಯಾಧೇಯ ಅಖಂಡೇ ಪ್ರಚಂಡೇಯ ದಂಡೇಯ ಸಾಧೇ ನ ನೇಹಂ ನ ಕೇಹಂ ಸ ನೇಹಂ ಸನಾಥೇ ಉದಂಡೇ ಮಂಡೇ ಪ್ರಚಂಡೇ ಪ್ರಮಾಥೇನ ಜಾತೇನ ಪಾತೇನ ಸತ್ರೇಣ ಮಿತ್ರೇ ಸ್ವಭೂತೇ ಭವಿಖ್ಯೇ ಭವಾನೇಯ ಚಿತ್ರೇ ನಾರಾಯಣ ನರಂಗಂ ನ ರೂಪಂ ನ ರೇಖಂ ನ ಲೋಭಂ ನ ಜೋಭಂಗ ಭೂತಂಗ ಪೇಖಂ ನ ಸತ್ರಂ ನ ಮಿತ್ರಂ ನ ನೇಹಂ ನ ಕೇಹಂ ಸ ದೇವಂ ಸದಾ ಸರ್ವ ಸರ್ವತ್ರ ಸನೇಹಂ ನ ಕಾಮಂ ನ ಕ್ರೋಧಂ ನ ಲೋಭಂ ನ ಮೋಹಂ ಗಜೋ ನೀ ಅಚ್ಛಯಾದ ಅದ್ವಯ ಅಜೋಹಂ ನ ಜನ್ಮಂ ನ ಮರಣಂ ನ ಬರ್ಣಂ ನ ವ್ಯಾಧಂ ನ ರೋಗಂ ನ ಶೋಕಂ ಅಭಯ ನಿರ್ವಿಖಾತಂ ಅಛೇದಂಗ ಭೇದಂಗ ಕರ್ಮಂಗ ಕಾಲಂಗ ಖಂಡಂಗ ಭಂಡಂಗ ಪ್ರಚಂಡಂಗ ಪಾಲಂಗ ನ ತಾತಂಗ ನ ಮಾತಂಗ ನ ಜಾತಂಗ ನ ಕಾಯಂ ನ ನೇಹಂ ನ ಗೇಹಂ ನ ಪರಮಂ ನ ಭಾಯಂ ನ ರೂಪಂ ನ ಭೂಪಂ ನ ಕಾಯಂ ನ ಕರ್ಮಂ ನ ತ್ರಾಸಂ ನ ಪ್ರಾಸಂ ನ ಭೇದಂ ನ ಪರಮಂ

ದುರ್ಜನ್ ದಲ್ ದಂಡನ ಅಸುರಭಿ ಹಂಡನ್ ದುಷ್ಟ ನಿಕಂದನ ಆದ ಪ್ರತ್ಯೇಜ ಚರಾಸುರ ಮಾರಣ ಪತಿ ದೂಧಾರಣ ನರಕ ನಿವಾರಣ ಗೂಢಗತೆ ಅಕ್ಷಯ ಖಂಡೇ ತೇಜ ಪ್ರಚಂಡೇ ಖಂಡೇ ದಂಡೇ ಅಲಖ ಮತೆ ಜಯ ಜಯ ಓ ಸೀಮಾ ಖಾಸುರ ಮರ್ದನ ರಮಕ ಬರ್ದನ್ ಚದರ್ಶಿತೆ ಆಸುರಿ ಬೇಹಂಡನ್ ದುಷ್ಟ ನಿಕಂದನ್ ಪುಷ್ಟ ಉದಂಡನ ರೂಪತೆ ಜಂಡಾಸುರ ಜಂಡನ್ ಮುಂಡ ಬೇಹಂಡನ್ ಧೂಮ್ರ ಬಿದುನ್ ಸನ್ಮಯಕ ಮಥೆ ದಾನ ಪ್ರಹಾರ ನರಕ ನಿವಾರಣ ನದಮುದಾರಣ ಊರ್ಧೇ ಜಯ ಜಯ ಓ ಸೀಮಾ ಖಾಸುರ ಮರ್ದನ ರಮಕ ಬರ್ದನ ಆದ ಬೃತೆ ಡಾವರುಡವಂಕೆ ಪುಬರ್ಭವಂಕೆ ಭುಜಾಫರಂಕೆ ತೇಜ ಬರಂಗ್ಲಂಗುಡಿಯಾ ಬಾಂಧೆ ಆಯುಧ ಬಾಂಧೆ ಸೈನ್ ವಿಮರ್ದನ ಕಾಲ ಸುರಂಗ್ ಅಷ್ಟಾಯ ಚಮಕೆ ಭೂಖಂಡಂಕೆ ಅತ್ಸಿ ಜಮಕೆ ಪುಂಕ ಫನಂಗ್ ಜಯ ಜಯ ಉಸಿಮ ಘಾಸುರ ಮರ್ದನ ರಮಕ ಬರ್ದನ ದೇದ ಜಿಣಂಗ್ ಚಂಡಾಸುರ ಚಂಡನ ಮುಂಡ ಬಿಮುಂಡನ್ ಖಂಡ ಅಖಂಡನ ಕೂನ ಕಿತೆ ದಾಮನೀತ ಮಂಗಣ ದುಜಾಫರಂಕಣ ಫಣಿ ಪುಂಕಾರಣ ಜೋದ ಜಿತೆ ಸರ್ದಾರ ವಿಪರ್ಕಣ ದುಷ್ಟ ಪ್ರಕಾರ ಕಣ ಪುಷ್ಟ ಪ್ರಹಾರ ಖಣ ದುಷ್ಟ ಮಥೆ ಜಯ ಜಯ ಉಸಿಮ ಖಾಸುರ ಮರ್ದನ ಭೂಮಾ ಕಾಸಲ ಉರ್ದಧೆ ದಾಮನಿ ಪ್ರಹಾಸನ್ ಸುಚಂ ನಿವಾಸನ್ ಶ್ರೇಷ್ಠ ಪ್ರಕಾಶನ ಗೂಢಕತೆ ರಕ್ತಾಸುರ ಆಚನ್ ಜೋದ ಬ್ರಹ್ಮಾಚನ್ ಹೃದಯ ನರಾಚನ್ ಧರಂಬೃತೆ ಶ್ರೋಣಂತ ಅಚಿಂತಿ ಅನಲ್ ಬಿವಂತಿ ಜೋಗ ಜಯಂತಿ ಖಡಕ ಧರೆ ಜಯ ಜಯ ಹೋ ಸೀಮ ಕಾಸುರ ಮರ್ದನ ಪಾಪ ವಿನಾಶನ್ ಧರಂ ಕರೆ ಅಖ ಓಖ ನಿವಾರಣ ದುಷ್ಟ ಪ್ರಜಾರಣ ಸೃಷ್ಟ ಉಪಾರಣ ಶುದ್ಧ ಮತೆ ಪಣಿಯರ್ ಪುಂಕಾರಣ ಬಾಗ ಬಕಾರಣ ಶಸ್ತ್ರ ಪ್ರಹಾರಣ ಸಾಧ ಮತೆ ಸಹತಿ ಸನ್ನಾಹನ ಅಷ್ಟ ಪ್ರಭಾಹನ ಬೋಲ್ ನಿಬಾಹನ ತೇಜ ತುಲಂ ಜಯ ಜಯ ಹೋ ಸೀಮ ಕಾಸುರ ಮರ್ದನ ಭೂಮಾ ಕಾಸ ಪತಾಲ ಜಲಂ ಚಾಚರ ಚಮಕಾರಂ ಚಿಚ್ಚುರ ಹಾರಣ ಧೂಮ ಧುಂಕಾರಣ ದ್ರಪ ಮಥೆ ದಾಡವಿ ಪ್ರತಂತೆ ಜೋಗ ಜಯಂತೆ ಮನುಜ ಮಥಂತೆ ಗೂಢ ಕಥೆ ಕರಂ ಪ್ರಣಾಸನ್ ಚಂದ ಪ್ರಕಾಶನ್ ಸೂರ್ಯ ಪ್ರತಿ ಜನ ಅಷ್ಟಭುಜೆ ಜಯ ಜಯ ಹೋ ಸೀಮ ಖಾಸುರ ಮರ್ದನ ಪರಂ ವಿನಾಶನ್ ಧರಂ ದುಜೆ ಭುಂಗುರು ಘಮಂಕಣ ಸಹಸ್ರ ಜಮಂಕಣ ಫಣಿಯರ್ ಪುಂಕಾರಣ ಧರಂ ದುಜೆ ಅಷ್ಟಾಡ ಪ್ರಹಾಸನ್ ಸೃಷ್ಟ ನಿವಾಸನ್ ದುಷ್ಟ ಪ್ರಣಾಸನ್ ಚಕ್ರ ಕಥೆ ಕೇಸರಿ ಪ್ರವಾಹೆ ಸುತ ಸನ್ನಾಹೆ ಅಗಮಥಾಹೆ ಏಕ್ ವೃತೆ ಜಯ ಜಯ ಹೋ ಸೀಮ ಖಾಸುರ ಮರ್ದನ ಆದು ಕುಮಾರ ಅಗಾಧ ವೃತೆ ಸುರ ನರ್ಮನ ಬಂಧನ ದುಷ್ಟ ನಿಕಂದನ ಭ್ರಷ್ಟ ವಿನಾಶನ ಮೃತ ಮಥೆ ಕಾವರು ಕುಮಾರೇ ಅಧಮುದಾರೇ ನರ್ಕ ನಿವಾರೇ ಆದ ಕಥೆ ಕಿಂಕಣಿ ಪ್ರಸೋಹಣ ಸುರ ನರ್ಮೋಹಣ ಸಿಂಗಾರೋಹಣ ಪಿತಲ್ತಲೆ ಜಯ ಜಯ ಓಸಿ ಸಭಠೋರ ನಿವಾಸನ ಬಾಯ ಪತಾಲ ಕಾಸನಲೆ ಸಂಕಟಿ ನಿವಾರಣ ಧಮುದಾರಣ ತೇಜ ಪ್ರಕರ್ಖಣ ತುಂದ ತಪೇ ದುಖ ದೋಖ ದಹಂತಿ ಜ್ವಾಲ ಜಯಂತಿ ಯಾದವ ನಾಥ ಅಗಾಧ ಅಚ್ಛೆ ಸುಂದತಾ ಸಮರ್ಪಣ ತರ್ಕ ವಿತರ್ಕಣ ತವತ ಪ್ರತಾಪಣ ಜಪದ ಜಿವೇ ಜಯ ಜಯ ಹುಸಿ ಸಹಸ್ರ ಪ್ರಕರ್ಖಣ ಆದ ನೀಲ ಅಗಾಧ ಅಭೆ ಚಂಚಲಾ ಚಖಂಗಿ ಅಲಗ ಭುಜಂಗಿ ತುಂದ ತುರಂಗಣ ತಿಚ್ಛ ಸರೆ ಕರ್ಕಸ ಕುಠಾರೇ ನರ್ಕ ನಿವಾರೇ ಅದಮುದಾರೇ ತೂರ ಭುಜೆ ದಾಮನಿ ದಮಂಕೆ ಕೆ ಹರ್ಲಂಕೆ ಆದ ತಂಕೆ ಕ್ರೂರ ಕಥೆ ಜಯ ಜಯ ಹುಸಿ ರಕ್ತಾ ಸುರಖಂಡನ್ ಸುಂಭ ಚಕ್ರತನ ಸುಂಭ ಮಥೆ ಬಾರಜ ಬಿಲೋಚನ್ ಪೃತನ್ ವಿಮೋಚನ್ ಸೋಜ ಬಿಸೋಜನ ಕೌಜ ಕಸೆ ದಾಮನಿ ಪ್ರಹಾಸೆ ಸುಖ ಸರಣಾಸೆ ಸುಭ್ರ ಸುಭಾಸೆ ದುಷ್ಟ ಗ್ರಸೆ ಚಂಚಲಾ ಪ್ರಹಂಗಿ ಭೇದ ಪ್ರಸಂಗಿ ತೇಜ ತುರಂಗಿ ಖಂಡ ಸುರಂಗ್ ಜಯ ಜಯ ಹುಸಿಮ ಖಾಸುರ ಮರ್ದನ ಆದ ನಾಥ ಕಾದುರ್ಧಂಗ್ ಘಂಟ ಕಾಭಿರಾಜೆ ಋಣ ಸುನ ಬಾಜೆ ಭ್ರಂಭ ಭಾಜೆ ಸುನತ್ ಸುರಂಗ್ ಕೋಕಿಲ್ ಸುನ್ ಲಾಜೆ ಕಿಲ್ ಬಿಗ ಭಾಜೆ ಸುಕೂಪ ರಾಜೆ ಮದ್ ಉರಂಗ್ ದುರ್ಜನ್ ದಲ್ ದಜ್ಜೆ ಮಂತನ್ ರಿಜ್ಜ ಸಭ ನ ಭಜ್ಜೆ ರೋಹುರಣಂಗ್ ಜಯ ಜಯ ಹುಸಿಮ ಖಾಸುರ ಮರ್ದನ್ ಚಟ್ ಚಕ್ರತನ್ ಆದ ಕುರಂಗ್ ಚಾಚರಿ ಪ್ರಚೋದನ್ ದುಷ್ಟ ವಿರೋಧನ ರೋ ಸರೋದನ ಕ್ರೂರ ಪ್ರತೆ ಧುಮರಾಜ ವಿಧುಂಸನ್ ಪ್ರಲಯ ಪ್ರಜುಂಸನ್ ಜಗ ವಿಧುಂಸನ್ ಶುದ್ಧ ಮತೆ ಜಾಲಪಾ ಜಯಂತಿ ಸತ್ರು ಮಥಂತೆ ದುಷ್ಟ ಪ್ರತಾಹನ ಗಾಢ ಮತೆ ಜಯ ಜಯ ಉಸಿಮ ಖಾಸುರ ಮರ್ದನ ಆದ ಜುಗಾದ ಅಗಾಧ ಕತೆ ಖತ್ರಿಯಾಣ ಖತಂಗಿ ಅಭಯ ಭಂಗಿ ಆದ ಅನಂಗಿ ಅಗಾಧ ಕತೆ ಬಿಡಲಾಜ ಬಿಹಂಡನ್ ಚಕ್ಷುರ್ದಂಡನ್ ತೇಜ ಪ್ರಚಂಡನ ಆದ ಪ್ರತೆ ಸುರ ನರ್ಪತ ಪಾರಣ ಪತಿ ದೋಧಾರಣ ದುಷ್ಟ ನಿವಾರಣ ದೋಖ ಹರೆ ಜಯ ಜಯ ಹುಸಿಮ ಖಾಸುರ ಮರ್ದನ ಬೇಸ್ವ ಬಿದುನ್ ಸಂಶ್ರೇಷ್ಠ ಕರೆ ದಾಮನಿ ಪ್ರಕಾಶೆ ಉಂತರಣಾಸೆ ಜ್ಯೋತ್ ಪ್ರಕಾಶೆ ದುಲ್ಬಲೆ ದಾನವಿ ಪ್ರಕರ್ಖಣ ಸರ್ವರ್ ವರ್ಖಣ ದುಷ್ಟ ಪ್ರದರ್ಖಣ ಬಿತಲ್ ತಲೆ ಅಷ್ಟಾಯದ ಬಾಹಣ ಬೋಲ್ನಿ ಬಾಹಣ ಸಂತ ಪನಾಹನ ಗೂಢ ಕತೆ ಜಯ ಜಯ ಹುಸಿಮ ಖಾಸುರ ಮರ್ದನ ಆದ ಅನಾಥ ಅಗಾಧ ಪ್ರತೆ ದುಃಖ ದೋಖ ಪ್ರಭಕ್ಷಣ ಸೇವಕ ರಕ್ಷಣ ಸಂತ ಪ್ರದಕ್ಷಣ ಶುದ್ಧ ಸರೆ ಸಾರಂಗ ಸನ್ನಾಹೆ ದುಷ್ಟ ಪ್ರದಾಹೆ ಅರ್ಧಲಗಾಹೆ ದುಃಖ ಹರೆ ಗಂಜನ ಕುಮಾನೆ ದುಲ್ಪ್ರವಾನೆ ಸಂತ ಜಮಾನೆ ಆದ ಅಂತೆ ಜಯ ಜಯ ಹುಸಿಮ ಖಾಸುರ ಮರ್ದನ್ ಸಾಧ ಪ್ರದಕ್ಷಣ ದುಷ್ಟ ಹಂತೆ ಕಾರಣ ಕರೀಲಿ ಗರ್ಭ ಗಹೀಲಿ ಜ್ಯೋತ ಜತೀಲಿ ದುಂದ ಮತೆ ಅಷ್ಟಾಯದ ಚಮಕಣ ಸಹಸ್ರ ಜಮಕಣ ದಾಮಿನ್ ದಮಕಣ ಆದ ವೃತೆ ಡುಕು ಡುಕಿ ದಮಂಕೆ ಭಾಗಭವಂಕೆ ಭುಜಾಪುರಂಕೆ ಶುದ್ಧ ಕತೆ ಜಯ ಜಯ ಹುಸಿಮ ಖಾಸುರ ಮರ್ದನ ಆದ ಜುಗಾದ ಅನಾಥ ಮತೆ ಚಚರಾಸುರ ಮಾರಣ ನರಕ ನಿವಾರಣ ಪತಿ ದೋಧಾರಣ ಏಕ ಬಟ್ಟೆ ಪಾಪಾನ್ ಬಿಹಂಡನ್ ದೋಷ ಪ್ರಚಂಡನ್ ಖಂಡ ಅಖಂಡನ ಕಾಲ ಕಟ್ಟೆ ಚಂದ್ರಾನಂಚಾರೆ ನರಕ ನಿವಾರೆ ಪತಿ ದೋಧಾರೆ ಮುಂಡ ಮಥೆ ಜಯ ಜಯ ಹುಸಿಮ ಖಾಸುರ ಮರ್ದನ್ ಧೂಮ್ರ ವಿಧುಂಸನಾದ ಕಥೆ
रक्तासुर मर्दन चंड चक्र दन दान वर्दन बिडाल बदे सरधार पिबरखन दुर्जन दर्खन अतुल्य मरखन धरम ध्वजे धूमराज विदुन संसुणत चुन संसुम।